0: ಏಳನಾಗಿಂತ ಪುಲಕ್ಕಿಂತ ಈವಿಂತ ಕವ್ವಿಂತ ಪುರುಳು ವಿಪ್ಪೆನ ಪರ್ವಂ ಕರಗಿಪೋಯ್ ನಾ ಗರ್ವಂ
1: ಹರಿತಾ ಕಿಡಿಕಿ ಸಿರಿ ಕರುಗ ಕುಂಡುನ ಮರುಳೆತ್ತಿ ಮರುಗ ಕುಂಡುನ